0: ಹರೇ ಹರೇ.
1: ಕೌಸಲ್ಯವರ ಸೂಕ್ತಿಕ ಸಮೌಟಂಕದ ರಾಹುಡು ದೇವುದೈ ರಮಣಿಗಾಂಕೆ ಸೀತಾ ಸುಧಾ